0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಕಿಂದ ಸುಮಾರು 60 ಕೋಟಿ.
1: ಪ್ರತಿಗೊಬ್ಬ ಶಾಸ್ತ್ರವೇತ್ತ ಒಕ್ಕಪ್ಪುಡು ಸಾಧಾರಣ ವಿದ್ಯಾರ್ಥಿ ಇಪ್ಪುಡು ಮೀ ವದ್ದು ಸೈನ್ಸ್ ಅಂಡ್ ಇನ್ನೋವೇಷನ್ ಫಾರ್ ಸಸ್ಟೈನಬಿಲಿಟಿ ಅಂಶಂತೋ ಜರುಗುತ್ತಿರುವ ನ್ಯಾಷನಲ್ ಚಿಲ್ಡ್ರನ್ ಸೈನ್ಸ್ ಕಾಂಗ್ರೆಸ್ ಎನ್ಸಿಎಸ್ಇ 2026 10 to 17 ವಿದ್ಯಾರ್ಥಿಗಳು ಪಾಲ್ಗೊನಂಡಿ. మీ పాఠశాల సైన్స్ ఉపాధ్యాయుడిని సంప్రదించి ఆన్లైన్ పోర్టల్ ద్వారా దరఖాస్తు చేసుకోండి. మరిన్ని వివరాలకు 8099999499.